ನಾವು ಕಾಮದೋಹೆ ಸುಮಸ್ತೋಮ ಸಂಚನ್ನ ಮಾಣಿಕ್ಯ ಮಂಚೆ ಸಮುದ್ಯತ್ ಸಹಸ್ರಾರ್ಕತುಲ್ಯ ಪ್ರಕಾಶಂ